ಜಮಗೆ ಬಾಯಿಗೆ ಗಣೇಶ ಠಾಕೂರ್ ಸುಡ ನೆಡೆತೇ ಲಕ್ಷ್ಮಿ ಸಾಯ ಹಾತ್ ಕುಲೆತೇ ಗಣೇಶ ಠಾಕೂರ್ ಸುಡ ನೆಡೆತೇ ಲಕ್ಷ್ಮಿ ಸಾಯ ಹಾತ್